ಚಿತ್ರಾವತಿ ಉನ್ನ ಪಾಟುನ ಪೋಯೇ ಮತಿ ಹಾಯ್ ಹಾಯ್ ಸುಪುಲೋ ಪಚ್ಚ ಜೆಂಡಾ ಎತ್ತಿ ನನ್ನ ಜೇಸಿ ನಾವೇ ಚಿತ್ರ.

ಕಲು ಎಕ್ಕೆಸ್ತಗೆ ಕಬಲು ಪಟ್ಟು ಪಟವೇ ಮಿರಾ ಒಳ್ಳೇನೆ ಮಂಚುತ್ತಂತೆ ಕಳ್ಳೇನು ದಿಬ್ಬವೇರ ಕಿರ್ರಕ್ಕೆ ಹೋಗಿ ಬೋಗಿರ ಲಲ್ಲಾರಿ ಲಾಯಿ ಲಪ್ಪ ಲಾಯಿ ಲಾಯಿ ಲಾರಿ ಪೊರಲೋ.

0: ಮಿಂಸರೆ
1: ನೀ ಮನಸುಲೋ ಮಾಟ ಇನುಕೋವೆ ಬುಲ್ಲಿ ಕನಸೂಪು ಮೇರುಂದಿ ಕಾನುನ್ನ ಪೆಳ್ಳಿ
2: ಹಾಶ್ಯಂಗಾಗಬೋತೆ ನುವ್ವು ಚೆಬುತಾವಟೇ ಜೋಶ್ಯಂ
3: ಚಪ್ಪದೇವಯ್ಯ.

ಶುಭಮಸ್ತು ಅವಿಘ್ನಮಸ್ತು ಸ್ವಸ್ತಿ ಶ್ರೀ ಚಾಂದ್ರಮಾನೇನ ಶ್ರೀಧಾತೃನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ಶನಿವಾರಂ ಅನಗಾ ತೇದೀ 14/12/96 ಶ್ರವಣ ನಕ್ಷತ್ರಯುಗ್ನ ಧನುರ್ಲಗ್ನಮಂತು ಉದಯಂ 8:13 ವಿವ